ನಮನು ಸರಿಪ್ತ ಅಲ್ಲಾಮನು ಒಲೆ ಜನಾಬಿ ಮುಹಮ್ಮದುರ್ ರಸೂಲುಲ್ಲಾ ದ ತಾಯ್ ಪಖಾರ್ ಕಿರಾರ್ವಾನ್ ದೇ ಮಾ ಶುಮಾನ್ ವರ್ ಪಸೀದಿ ಪಕಾಣು ಬಾಂಧಿ ಉಲಿ ಜನಾಬಿ ಮುಹಮ್ಮದುರ್ ರಸೂಲುಲ್ಲಾ ದಾಯೌ ಏಲಾನ್.